ಪ್ರಿಯಲೇ ಮಾನೇಕನ ಚೇತ ಸಮೂಢ ಮನ ಹರ ಬಿಸರತ ತೇರೆ ಗುಣ ಗಲ್ಯಾರ ಹಾವ ನಾಹೋ ಜತಿ ಸತೀ ನೈ ಪಡ್ಯಾ ಮೂರ್ಖ ಮುಗ್ಧಾ ಜನಮ ಪಯಾ ಪ್ರಣವತ ನಾನಕ ತಿನ್ ಕೀ ಸರಣಾ ಜಂತೂ ನಾಹೀ ವಿಸರ್ಯಾ ಆಸ್ಥಾ ಮಹಲಾ ಪಂಜವಾ ਪਈ ਪ੍ਰਾਪਤ ਮਾਨੁਖ ਦੇ ਹੁਰੀਆ ਗੋਬਿੰਦ ਮਿਲਣ ਕੀ ਇਹ ਤੇਰੀ ਬਰੀਆ

0: ಸುಂದ್ರಸುಂ ಸ್ವಜಸ್ತುವಂ ಸ್ವಜಸ್ತುವಂ ರಟಸ್ತುವಂ ಛಟಸ್ತುವಂ
1: ಜಮೀ ತುಹಿ ಜಮಾ ತುಹಿ ಮಕ್ಕೀ ತುಹಿ ಮಕ್ಕಾ ತುಹಿ ಅಪಾಯ ತುಹಿ।

ಸೂರ್ಯನ ಸಾಕೋ ತುಂಬಾಯಿ ಅಂತ ಕಾಲ ಸಹಾಯ ಹೋಕ್ ಧರ್ಮ ಲಖೋ ಚಾರ ಪರಮ ಇನ್ ಖಾಲಿ ಸಮಝೋ.